ಸೆಕೆಂಡ್ ಕ್ಯಾಮೆರಾ ಕ್ಲಿಯರ್ ಫ್ಲಾಶ್ ಬಟನ್ ನಂಬರ್ ಟೂ ಪರ್ ಒನ್ ಜೀರೋ ಜೀರೋ. ಬಸ್ ಹಾಕ್ರಿ.